0: ಮಕರ ಕರಿಸ ಕಾಡು
1: ಸಮನಲ್ಲಿ ಬೆಳಕು ಪ್ರಾಟೆ
0: ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು